ಪಂದುಳ ಸನ್ಸಿಂದುವಾಲ ಮತ್ತಕ್ಕಸಿಲಾವಿ ಮುವರ ಸರಸಾಲ ಇರುಟ್ಟು ಮುವಾವಿ ಸಂದುಟ್ಟು ಮುವಾವಿ ಹಿತ್ತು.